ಸ್ವಾಮಿಯೋರಂ ಪ್ರಕೂಟತೆ ವಿಂಧ್ಯಾಚಲ ನರ್ಮದಾ ಭುಜಾನ ವಿಧಿಶಾನಗಿರಿ ಔರ್ ದೇವಾ ತಟ ಹೋಕರ